0: ಇಂಡಿಯಾ ದಿಲ್ ಸೆ.
1: ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೌ ಆರ್ ಯು ಆಲ್? ಐ ಆಮ್ ಯುವರ್ ಫ್ರೆಂಡ್ ಅನಿಲ್ ಅಂಡ್ ಯು ಆರ್ ಲಿಸ್ನಿಂಗ್ ಟು ದಿ ಇನ್ನರ್ ವಾಯ್ಸ್.
0: ಇನ್ನರ್ ವಾಯ್ಸ್, ನಿಸ್ಕಾಟ್ ಅಗ್ನಲ್ ರೇಡಿಯೋ.
1: ಮೈ ಡಿಯರ್ ಫ್ರೆಂಡ್ಸ್, ವಿ ಹ್ಯಾವ್ ಸೋ ಮೆನಿ ಮೆಮೊರೀಸ್ ಇನ್ ಅವರ್ ಲೈವ್ಸ್. ವಿ ಹ್ಯಾವ್ ದ ಮೆಮೊರಿ ಆಫ್ ಚೈಲ್ಡ್ಹುಡ್ ವಿಚ್ ವಿ ಕೆನಾಟ್ ಫಾರ್ಗೆಟ್ ಇಟ್ ಆಲ್. ವಿ ಹ್ಯಾವ್ ದ ಸ್ಕೂಲ್ ಮೆಮೊರೀಸ್, ವಿ ಹ್ಯಾವ್ ಕಾಲೇಜ್ ಮೆಮೊರೀಸ್, ಆ್ಯಂಡ್ ವಿ ಹ್ಯಾವ್ ಸೋ ಮೆನಿ ಅದರ್ ಮೆಮೊರೀಸ್. ಬಟ್ ಅಮಾಂಗ್ ಆಲ್ ದೀಸ್ ಮೆಮೊರೀಸ್, ಪರ್ಸನಲಿ ಐ ಫೀಲ್ ಸ್ಕೂಲ್ ಮೆಮೊರೀಸ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಆ್ಯಂಡ್ ನೋ ಮೆಮೊರೀಸ್ ಕ್ಯಾನ್ ರಿಪ್ಲೇಸ್ ದ ಸ್ಕೂಲ್ ಮೆಮೊರೀಸ್. ವೆನ್ ವಿ ಆರ್ ಇನ್ ದ ಸ್ಕೂಲ್, ವಿ ಡು ನಾಟ್ ರಿಯಲೈಸ್ ದಿ ಇಂಪಾರ್ಟೆನ್ಸ್ ಆಫ್ ದ ಸ್ಕೂಲ್, ಬಟ್ ವಿ ರಿಯಲೈಸ್ ಓನ್ಲಿ ಆಫ್ಟರ್ ಲೀವಿಂಗ್ ದ ಸ್ಕೂಲ್. ಐ ಆಮ್ ಗೋಯಿಂಗ್ ಟು ಶೇರ್ ವಿತ್ ಯು ಆಲ್ ಸಚ್ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್ ದಟ್ ಐ ಪರ್ಸನಲಿ ಹ್ಯಾಡ್ ಮೈ ಸ್ಕೂಲ್ ಮೆಮೊರಿ. ಇಟ್ ವಾಸ್ ದಿ ಇಯರ್ 2003. ಫಸ್ಟ್ ಟೈಮ್ ಐ ಎಂಟರ್ಡ್ ದ ಹೈ ಸ್ಕೂಲ್ ವಿಚ್ ಇಸ್ ಆಲ್ಸೋ ಹ್ಯಾವಿಂಗ್ ದ ಹಾಸ್ಟೆಲ್ ವಿತ್ ಇಟ್. ನೌ ವಿ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಟು ಈಚ್ ಅದರ್. ವಿ ಆರ್ ಕಂಪ್ಲೀಟ್ಲಿ ನ್ಯೂ ಟು ಈಚ್ ಅದರ್. ದೇರ್ ಆರ್ ಸೋ ಮೆನಿ ಸ್ಟ್ರೇಂಜರ್ಸ್. It was first day. Some are tall and some are short. Some were fair and some were black. Some were crying and some teasing others. Yes, it was completely a mixed and mesmerizing experience. Heart to heart, I was wondering when and how could these 5 years would pass. Slowly, slowly, the time moved. We came to know each other. The strangers became the friends now. In our hostel time, I had one cricketing experience that I would like to share with you all. Cricket used to be our favorite game.